ಗೃಹೇಭ್ಯ ಸಜಾ ಪ್ರಥಮ ಸಂಸಾರ ಏಕಾರೂಪಾನುಪಸ್ವರೂಪಾರಂಕ ಭಯೋರಾವ ಕೈಂ ಭೂಪಾ ಅಂಡಜ ಜೇರಜ ಅಸೇಜ ಕೇನೀ ಅತಭಜ ಖಾನ ಬಹೋರ ರಾಜ ದೇನೀ ಕಹೂ ಭೂ ರಾಜಾ ವಾ ಬೈಠಾ ಕಹೂ ಸಮಟ ಭಯೋ ಶಂಕರ ಗೈಠಾ ಸಗರಿ ಶ್ರೇಷ್ಠ ದಗಾಯ ಜಂಪವ ಆದಿ ಜಗಾದ ಸ್ವರೂಪ ಸ್ವಯಂ ಪವ ಅವರಕ್ಷಾ ಮೇರಿ ತಮ ಕರೋ ಸಿಖೋ ವಾರ್ಯ ಸಿಖ ಸಂಗ್ರಹ ಉದೋಟಿಯತೆ ಉಠಪದ ಪಾತಾ ಸಕಲ ಮಲೇಶ ಕರೋ ರಣ ಕಾತಾ ಜೇಯ ಸ್ತೋಜಿತ ಅವಸರಣಿ ಪರೇ ಜನಕೇ ದೋಷ ದುಃಖ ತವ ಮರೇ ಪುರುಷ ಯವನ ಭಗ ಬರೇ ತಿಹಾರೇ ಜನಕೇ ತಮ ಸಂಕಟ ಸಬ ಟಾರೇ ಜೋ ಕಲ ಕೋ ಏಕ ಬಾರ ತ್ಯಾಯ ಹೈ ತಾ ಕೇ ಕಾಲ ನಿಕಟ ನಹಿ ಆಯ ರಕ್ಷಾ ಹೋಈ ತಾ ಸೋ ಕಾಲ ಟರೇ ಟರ ಅಂತ ಕಾಲ ಕೃಪಾ ದೃಷ್ಟ ತನ ಜಹನ ಹರಿ ಹೋ ತಾ ಕೇ ತಾಪ ತನ ಕಮೋ ಹರಿ ಹೋ ಹೃದ ಸದ ಕರ್ಮೋ ಸಭ ಹೋಯಿ ದೋಷ ಸ್ವ ಸಕನ ಕೋಯಿ

ಧನವಂತ ನಾನು ಗುರುಚರಣೊಳಗೆ ವಾಜಿ ಅನಹಸೂರೇ ಆನದ ಸುಣೋ ಬಟ ಭಾಗಿಯೋ ಸಗಲ ಮನೋರ್ಥ ಪೂರೇ ಪಾರ ಬ್ರಹ್ಮ ಪ್ರಪಾಯ ಉತ್ತರೇ ಸಗಲ ಸೂರೇ ದುಃಖ ರೋಗ ಸಂತಾಪ ಉತ್ತರೇ ಸುಣೀ ಸಚ್ಚಿ ಬಾಣೀ ಸಂತ ಸಾಜನ ಪಯ ಸರಸೇ ಪೂರೇ ಗುರುತೇ ಜಾಣೀ ಸುಣತೇ ಪುನೀತ ಕಹತೇ ಭಗತ ಸದ್ಗುರ ಹಯಾ ಬರ ಪೂರೇ ಬೇನವಂತ ನಾನಕ ಗುರ ಚರಣ ಲಾಗೇ ವಾಜೇ ಅನಹದ ತೂರೇ ਸੁਣਤੇ ਪੁਨੀਤ ਕਹਤੇ ਭਗਤ ਸਤਿਗੁਰ ਰਹਿਆ ਪਰ ਪੂਰੇ